ಅಮ್ಮತೆಂಬ ಸೇನ್ ವರ್ಮ ಅಲಿ ವರ್ಮ ಎಲ್ಲಿ ವರ್ಮ ಮಗ್ಗದ ಸೇನ್ ವರ್ಮ ಯಾಜರ ಟ್ರಾಬಿಜೋ ಯಾಜರ ತುಂಡತ ಸೇನ್ ಮಿಚಿಲಂಬು ಡೀಶ್ವಿ ಅಭಿ ಅಮ್ಮದು ಮರಿಯನ್ ಅದ್ನ.